de belladu na cosmetic flagstan un or sukte doctor hidrali mumande doctor hidrali mumand kam chi de pakistan yo dir maruf mashhoor homeopathic doctor de kam chi dri hospital un rari kam chi parozana buniyad bande pakhpul hospital un ki dawra se dunim dri so bimara belladu na cosmetic flagstan company dad de doctor hidrali mumand company da zanu na vikh kai zehn kolao kai padag faradiano padi do kabas khul ko bane ma do ka ke gi bas usa puri do ka kre li us roz de daga do ke na intikhab de belladuno ke da belladuno sara pakh ki lagna fara wali ji pagu ta sul da hum ya girne dar kom do na cosmetics pakistan de products ye wagat drar rawana da chipung da salvir to la kurbu ಇನಾಮಾತ್ರ ಕೂಜಿ ಅವದ ಕಟ್ಟಡ ಟೂಲ್ ನಗಟಿನ ಮುಂಗಸರ ಮೆಹರಾನ್ ಮೋಟರ್ಕಾರ್ ದ ಉಮ್ರೆ ಮುಕಮಲ್ ಪ್ಯಾಕೇಜ್ ಮೋಟರ್ ಸೈಕಲ್ ಸ್ಯಾಲರಿ ಬಿಚಾನ ವಾಷಿಂಗ್ ಮಷಿನ್ ಉನ ದಸ್ ರು ದುರ್ವಾಲೈ ದಸ್ ರು ದುರ್ಮಿ ಹಕಿಯೋ ದ ಬಿಲ್ ಮಡಿಸ್ ಪಾಕಿಸ್ತಾನ್ ಇನ್ಶಾಲ್ಲಾ ಮುಂಗ್ ತಾಸು ಲಗ್ನ ಡಿರ್ ಜಾತ್ ಬಿಶಮಾರ ಇನಾಮಾತ್ರ ಕೂಜಿ ತಾಸು ಪದಗ ಸಲ್ವಿ ಕುರ್ಪು ಡ್ರಾಕಿ ಮುಂಗ್ ಸರಜಾನ್ ರವಲಿ ನದಿ ದ ಪಾರ ಡಿರ್ ಅದೇ ತಾಸು ಜಾನ್ ತ ಬಿಲ್ಲಡೋನಾ ಜಾಫ್ರಾನಿ ದ ಬಿಲ್ಲಡೋನಾ ಜಾಫ್ರಾನಿ ಕ್ರೀಮ್ ಪದೇ ಕಿ ಅಸಲ್ ಜಾಫ್ರಾನ್ ಶಾಮಿಲ್ ದಿ ಜಾಫ್ರಾನ್ ಇಸ್ ಅ ಆಂಟಿ ಆಕ್ಸಿಡೆಂಟ್ ಮುಂಗ್ ಪದೇ ಕಿ ಶಾಮಿಲ್ ಕಡಿ ದಿ ಕ್ರೀಮ್ ಕಿ ದನ ನ ಮುಂಗ್ ವಿಟಾಮಿನ್ ಇ ಬೀಟ್ಸ್ ಸೇವಲಿ ದಿ ದ ಕ್ರೀಮ್ ದ ಪಾಸ ಹಮ್ ದ ಜಾಫ್ರಾನ್ ದ ಯೋ ಗುಲ್ ಚಿಕಮ್ ದ್ರಿಸ್ರ ತಾರುನ ದಿ ಆಗಾ ಮುಂಗ್ ಪದೇ ಬಾಂದ್ರೆ ಉಡಿ ದಿ ಜಿ ನೋ ತಾಸು ಕೋಶಿಸ್ ದಾವು ಕಿ ಜಿದಗ ಜಾಫ್ರಾನ್ ದ ಯೋ ಗುಲ್ ಕಮ್ ದ್ರಿಸ್ರ ತಾರುನ ದಿ ಆಗಾ ಬತಾಸು ಕ್ರೀಮ್ ಕಿ ಮಿಕ್ಸ್ ಗೈ ಔ ಹರ ಸ್ಪಚಿ ತಾಸು ಜಮುಂಗ್ ದ ಕ್ರೀಮ್ ಇಸ್ತಿಮಾಲ ವೈ ನೋ ದಾಸು ಬದ ಕ್ರೀಮ್ ಫೋಲೋ ಕಿ ಮಿಕ್ಸ್ ಗವೈ ವಲಿ ಚಿ ದೇ ಸರ ದಾ ತಾಕತ್ ನೋರ್ ಜಾತಿ ಗಿ ಔ ದ ಕ್ರೀಮ್ ಬತಾಸು ನೋರ್ ಬೆಹತರೀನ್ ರಿಸಲ್ಟ್ ತರ ಗೈ ಜಮುಂಗ್ ಪಿಲಡೋ ನ ಜಾಫ್ರಾನಿ ಕ್ರೀಮ್ ದಾತ್ ಮಖ್ ದ ಸ್ಪಿನ್ ವಾಲಿ ದ ಪಾರ ದಿ ದ ಮರಿ ದ ಸ್ಪಿನ್ ವಾಲಿ ದ ಪಾರ ದಿ ದ ಸಟ್ ದ ಸ್ಪಿನ್ ವಾಲಿ ದ ಪಾರ ದಿ ದ ಲಾಸುನ್ ದ ಸ್ಪಿನ್ ವಾಲಿ ದ ಪಾರ ದಿ ದ ಲಾಸುನ್ ದ ಗುತ್ ದ ಸ್ಪಿನ್ ವಾಲಿ ದ ಪಾರ ದಿ ದ ಖಪೂ ದ ಸ್ಪಿನ್ ವಾಲಿ ದ ಪಾರ ದಿ ಹತ್ ತಾತರ್ ದಾ ಚಿದ್ ವಜುದ್ ದ ಪಕ್ಕಮ ಹಿಸಾಬಾನ್ ಇಸ್ತಾಸು ದಾ ಲಗವೈ ನೋ ದ ದಿ ಹಿಸ್ ಕಿಸ್ ಮ ಸೈಡ್ ಎಫೆಕ್ಟ್ ನಿಸ್ತಾ ದ ವಜುದ್ ಪಹರ ಹಿಸಾಬಾನ್ ಇಸ್ತಾಸು ದಾ ಲಗವಲೇ ಶಿ ಹಾ ದಾ ಬತಾಸು ಲ ದಾ ಫೈದಾ ದರ ಕೈ ಚಿ ದ ಯೋ ಶ್ಪಿ ದ ಇಸ್ತಿಮಾಲ್ ಸರಬಾ ದಾ ಸ್ತಾಸು ಪಟೋಲ್ ವಜುದ್ ಕಿ ಸ್ಪಿನ್ ವಾಲೇ ರಾವಲಿ ಕೋಲಾ ಬರಾವಲಿ ಔ ಸ್ತಾಸು ದಗ ವಜುದ್ ಬಾ ದ ಪಯು ಪಶಾನ್ ಸ್ಪಿನಿ ಗಿ ಬಾ ಔ ದಾ ಬಖಿಸ್ತ ಜಲಿಗಿ ನೋ ಬ್ಯಾ ತಾಸು ಗೂರ ಇಸ್ತಾ ದರ ದರ ದರ ಲಾಡ್ ಶಿ ಸಾಂತ ಬೆಲಡೋನ ಜಾಫ್ರಾನಿ ಕ್ರೀಮ್ ವಾಲೇ ಪಯೋ ಸೇಟ್ ದಯೋ ಜಿನೆ ದ್ರಿತ ಶಿರಾನ್ ಲಾಗಲಿ ದಿ ಆಗ ತಾಸು ದೇನ ಅದಗ ಕಾಗಜ್ ಬಿನ ಆಗ ತಾಸು ಓಸ್ಲ ವೈ ಪಲ್ ನಂಬರ್ ಪ್ಯೂಲಿ ಕೈ ದುಕಾನ್ದಾರ ಸರೇ ಜಮ ಕೈ ಔರ ಆಸೈ ದ ಬೆಲಡೋನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಪದಗ ಗಟ ಸಲ್ವಿಖ್ ತು ಲಾಕ್ ರುಪೂ ಡಾಕಿ ತಾಸು ಮುಂಗ ಸರ ಸಾನು ಅವಸ್ಥೆ ದ ಬೆಲಡೋನ ಸರ